ಬಿನಗ್ರಂಗಿ ವಿರಾತ ಮಾಂಡಲ ಸ್ವರ ಸುರಕ್ ನೆರಾಯ್ ಪುಣಿ ಬರತಂಗ ಸ್ವರ ದಿಲ್ವ ಗಗರ್ದನ್ ಗಂಪ ಓ ಲಕ್ಷಣ.